ಗೊಂದಾಡು ಸೋ ಪಿಯುದಾದೆ ದೇವ್ಯಾ ಪೋತಾ ಪರವಾಣ ಜಿನ ಸಮುಂದ ಬಿರೋಲಿಯಾ ಕರ ಮೇರ ಮದಾನ ಕೋಡಾ ಗೀತೋ ਸਹਿਦਾ ਜਤ ਕੀਓ ਬਲਾਣ ਕਾਲ ਵਿੱਚ ਤੂੰ ਅੰਧਾਰ ਸਾ ਚੜਿਆ ਰਹਿ ਪਾਣ